ಸುರಿಲಲ್ಲ ನಾದದ ಥೋಂ ತದ ಥೋಂ ತದ ಥೋಬಿನ ಯೋತ್ತರ ನೃತ್ಯರತೆ ಕೃತಕುಗು ಥೋಕುಗು ಥೋಗಡ ದಾತಿಗ ತಾಳಕು ತೂಹಲ ಗಾನರತೆ ಧುಕುಕುದು ಧುಕ್ಕಡ ಧಿಮಿತಿಮಿ ತತ್ವನಿ ಧೀರ ಮೃದಂಗನಿ ನಾದರತೆ